ಮಗಣ ಯಗನ ರಗನ ಸಗಣ ಯಗಣ ರಗನ ಸಗಣ ತಗಣ ರಗನ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ ಮಗಣ ಯಗನ ರಗನ ಸಗಣ ಯಗಣ ರಗನ ಸಗಣ ತಗಣ ರಗನ ಸಗಣ ತಗಣ ಪಗಣ ಸಗಣ